ಗೋಳಾ ಚತುರ ಗೋಳಾ ಚತುರ ಏಕ ಪೇರಾಯ್ನ ಯಾ ಗೋಳಾ ಬೋಲ ಯಾ ಚತುರ ಬೋಲ ಗಾ ಎಕ ಚತುರ ನಾರ ಕರ್ಕೆ ಸಿಂಗಾರ ಏಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ್ ಕೆ ದ್ವಾರ ಯೇ ಭುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ ಜಾತ್.